ಒಣಕಿದ್ಲೋ ಒಟ್ಟ ಲೋಟ್ ತೆಗೆದು ಫೋನಾಗ ಕೊಳ್ಳಬೋ ಮೊಡರ್ ಅಂಚಡ ಮನೆ ಮತ ಗೊಡ್ಡುಲ್ಲ ಇದ್ದಣ ದೇವಂತೀರ ಬಿರೆದು ಒಳ್ಳು ಈಗ ಮಾತಾರೇನು ಪಟ್ಲನ ಜೀವಿಸೊಳ್ಳು ಕೆಣಿಯದ ಕೌಸಾಯಿ ಕೊಳ್ಳು ಮೊಡರ್ ಅಂಚಡ ಮನೆ ಮತ ಗೊಡ್ಡುಲ್ಲ ಇದ್ದಣ ದೇವಂತೀರ ಬಿರೆದು ಒಳ್ಳು ಈಗ ಮಾತಾರೇನು ಪಟ್ಲನ ಜೀವಿಸೊಳ್ಳು ಕೆಣಿಯದ ಕೌಸಾಯಿ